se wo yo nyame wo yo nyame wo di asemba ye nyame wo kama ye wo makon so we mo wa wa di wo na utumi jina e ba ye di asemba ye ba aso wa ye ano wo se wo yo nyame wo ya butem jim nyame wo ye ayeye yakobo di asemba ye wo ti papa ko Hallelujah. Pentecost nyame yasowo yasowo je nyawo ye le titi premuna una waye